0: ಸಚಿದಾನಂದಿಮಲ್ಪನಿಂದಿವಾಸೀ
1: ಅಜಾಯ ವಿಭೂತೆ ಗಜಾಯ ಗನಿ ಮೇ
0: ಹರಿಯಂ ಕರಿಯಂ ಕರಿಮ ರಹಿ ಮೇ
1: ಚತುರ್ಚಕ್ರವರ್ತಿ ಚತುರ್